ಗುರುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾ ಪರಬ್ರಹ್ಮ ತಸ್ವಯೇ ಗುರವೇ ನಮಃ. ಇಪ್ಪುಡು ಪಾಡಬೋಯೇ ಪಾಠ ಈರ ಬ್ರಹ್ಮಂಗಾರಿ ಒಕ ಚರಿತ್ರ ಅನ್ನ ವಾಡಿಂದಿ ಪಾಠ.